ಕಟ್ಟಿನ ಕಟ್ಟಿನ ಕಾತರಿ ಕಟ್ಟಿ ಕಾದಿನ ಕಟ್ಟಿನ ಕಿನ್ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ ಕಟ್ಟಿನ